ಚಿತ್ರನಂದು ಕಲದಲ್ಲಿ ಕನ್ನಡ ಭಾಷಾ ಮೇ ಬನಿ ಇಸ್ ಫಿಲ್ಮ್ ಕೆ ಲಿಯೆ ಬೆಸ್ಟ್ ಫೀಚರ್ ಫಿಲ್ಮ್ ಕಾ ಉನ್ಹೇ ಪುರಸ್ಕಾರ ಮಿಲಾ 1978 ಮೇ. ಕನ್ನಡ ಭಾಷಾ ಕೆ ಏಕ್ ಸಂತ ಕವಿ ಕನಕ್ ಪುರಂದರ್ ಪರ್ ಉನ್ಹೊನೆ ಏಕ್ ವೃತ್ತ ಚಿತ್ರ ಕಾ ನಿರ್ಮಾಣ ಕಿಯಾ ಥಾ. ಇಸ್ಕೆ ಲಿಯೆ ಬೆಸ್ಟ್ ಡಾಕ್ಯುಮೆಂಟ್ರಿ ಕಾ ಪುರಸ್ಕಾರ ಉನ್ಹೇ ದಿಯಾ ಗಯಾ 1989 ಮೇ. ಸಾಥ್ ಹಿ ಸಾಥ್ ಕರ್ನಾಟಕ ರಾಜ್ಯ ಸರ್ಕಾರ ಕೆ ಕೈ ಸಮ್ಮಾನ ಉನ್ಹೇ ಮಿಲೆ ತಥಾ ಕೈ ಅಂತಾರಾಷ್ಟ್ರೀಯ ಸಮ್ಮಾನ ಭೀ ಗಿರೀಶ್ ಕರ್ನಾಡ್ ಕೋ ಮಿಲೆ ಸಾಹಿತ್ಯ ಏವಂ ಫಿಲ್ಮೋ ಕಿ ಸೇವಾ ಕೆ ಲಿಯೆ.